ಪುರಮೀತ ಜಟಾಜೂಟ ಮುನು ಚಿರಮುನ ಮೆರೆಯಗ ನಾರದು ಗೌತಮ್ ಪುರಮೀತ ಜಟಾಜೂಟ ಮುನು ಚಿರಮುನ ಮೆರೆಯಗ ನಾರದು ಗೌತಮ್ ಪುರಮೀತ ಜಟಾಜೂಟ ಮುನು ಚಿರಮುನ ಮೆರೆಯ ತ್ರಿಶೂಲಂಬುದಾತಿ ಪುತುವರುಡು ತದಿಂ ತದಿಂ ಕದು ಕಹಿತ ಕಯನು ತ್ರಿಶೂಲಂಬುದಾತಿ ಪುತುವರುಡು ತದಿಂ ತದಿಂ ಕದು ಕಹಿ

ಅಯಂ ಅಪೂರ್ವಃ ಸನ್ನಿವೇಶಃ ಅಖಿಲೇಸ್ಮಿನ್ ಪ್ರಪಂಚೇ. ಭಾರತ ದೇಶ ಮಾತಾ ಭಾಗ್ಯಶಾಲಿನಿ, ಅದ್ಯ ಸರ್ವೈರಪಿ ಪ್ರಪಂಚ ಜನೈಃ ಸಂಸ್ತುತ್ಯತೆ. ಕಸ್ಮಾತ್ ಕಾರಣಾತ್ ಇತಿ ಚೇತ್, ಅಸ್ಯಾಂ ಭೂಮೌ ಏವ ಭಗವತಃ ಅವತಾರಾಃ ಅನೇಕೇ ಜಾತಾಃ. ಯುಗೇ ಯುಗೇ ಭಗವತಃ ಅವತಾರಃ ಅತ್ರೈವ ಜಾತಃ. ಪರಂತು ಅಸ್ಮಿನ್ ಯುಗೇ ಮಹಾನ್ ಪ್ರೇಮಾವತಾರಃ ಸಕಲಸ್ಯಾಪಿ ಪ್ರಪಂಚಸ್ಯ ಪರಿಪೂರ್ಣ ಪ್ರೇಮಾಮೃತ ಪ್ರದಾನೇನ ಸರ್ವಾನ್ ಜನಾನ್ ಅನುಗೃಹೀತವಾನ್ ಭಗವಾನ್ ಶ್ರೀ ಶ್ರೀ ಶ್ರೀ ಸತ್ಯಸಾಯಿ ಶಃ. ಇದಂ ದಿವ್ಯಂ ಸನ್ನಿಧಾನಂ ಪ್ರೇಮಾವತಾರಸ್ಯ ಸನಾತನಧರ್ಮಸ್ಯ ಸಾರಥೇಃ ಸಕಲಸ್ಯಾಪಿ ಪ್ರಪಂಚಸ್ಯ ಸತ್ಯ ಧರ್ಮ ಶಾಂತಿ ಪ್ರೇಮ್ಣಾಂ ಮಹತ್ವಂ ಪ್ರಚಾರಂ ಕರ್ತುಂ ಪ್ರಸಾರಯಿತು.

ಮುರ ಮೀಸೆಗ ಜಟಾ ಜೂಟ ಮುನು ಸಿರ ಮುನ ಮೆರೆಯಗ ಮಾರದು ತಂಬುರ ಮೀಸ ಜಟಾ ಜೂಟ ಮುನು ಸಿರ ಮುನ ಮೆರೆಯಗ ಮಾರದು ತಂಬುರ ಮೀಸ ಜಟಾ ಜೂಟ ಮುನು ಸಿರ ಮುನ ಮೆರೆಯ ಶಿಶೂಲಂಬು ತಾತಿ ಪುತು ಬರುಡು ತದಿಂ ತದಿಂ ಕದು ಕದಿತ ಕೈಯನುತು ಶಿಶೂಲಂಬು ತಾತಿ ಪುತು ಬರುಡು ತದಿಂ ತದಿಂ ಬಳಿ ಬಳಿ ಬಳಿ ದಗಯರದು ಕಾಂಡಿ ನಾರದೋ ಮೀಸೆಗ ಜಟಾ ಜೂಟ ಮುನು ಸಿರ

ಪುಟಪರ್ತಿ ಪುರಂದರ ನಾರಾಯಣ ಗೋವಿಂದ ಗೋವಿಂದ ನಾರಾಯಣ ಗೋವಿಂದ ಗೋವಿಂದ ನಾರಾಯಣ